0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗಿಂತ ಸುಮಾರು 60 ಕೋಟಿ ಮಂದಿ ಪ್ರಜಲು 5 ಲಕ್ಷವರೆಗೂ ಉಚಿತ ವೈದ್ಯ ಚಿಕಿತ್ಸೆ ಪೊಂದೇందుకు ಅರ್ಹತೆ ಸಾಧಿಸಿದ್ದಾರೆ. 12 ಕೋಟಿಗೂ ಪೈಗಾ ಉಚಿತ ಚಿಕಿತ್ಸೆಲು ಅಂದಿಸಬಡ್ಡಾಯಿ. ಈ ರೋಜೇ ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊಂಡಿ ಮರಿಯು ಮೀ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿಂತ ಸಮಾಚಾರಂ ಕೋಸಂ 1455555 ನಂಬರ್ಕು ಕಾಲ್ ಚೇಯಂಡಿ.
1: ತೊಂದರೆಗಾ ಟಿಫಿನ್ ಪ್ಯಾಕ್ ಚೇಯಂಡಿ. ರಾಜು ಮೊಬೈಲ್ ವದಲೇ.

ಸಮುದ್ರದ ಶಿಖರಾಗ್ರ ತಾಂಡವತ್ ಪ್ರಮಥ ಗಣ ಮುಖನಿಪಿಂಚಗ ಪ್ರಮದ ನಾಥಕರ ಪಂಕಜ ಭಾಂಕೃತ ಡಮರು ಧ್ವನಿ ವಿನಿಪಿಂಚಗ